0: ಚತುರ ಏಕ ಪೇರ ಗೋಳಾ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ
2: ಅಪನೇ ಹಿ ಜಾಲ ಮೇ ಫಸತ ಜಾತ
1: ಹಮ